0: ಉಂಡಾಪಗ ಮೋಡಗೇವೆ ಚಿಸ್ತಮ್ ಮೇಲೆ ಚಾಕನ ಗಾಟುಯ ಉಂಡಾಲ ಅಪಾರಮಲ ಅನ್ನಚನ ಗಗನ ಮೋಡೇರಿಯ ಗನ ಪಲ್ಪಾನ ಕರಂತಚನ ಅನ ಮೋಡಗೇ ಲೈಸೆನ್ಸ್ ಗೋನ ಉಡಾ ಪೈ ಮೇಲಚನ ಅರಗುಲ್ಕುಲ ಅಂದಿಯ ರೈ ರಿಜಂ ಗೋನ ಚೆಕ್ ಮೇಲೈ ಮನ ಕುಗ್ವಾರಲ ಪೈ ಮೇಲಚನ ಕ ಇರ್ಕುಂಚಲ ಅರಗಚ ಗಾತಾದ ರಿಜಂ ಗೋನ ಉಯರಗಚ ಗಾತಾದ ರೈ ರಿಜಂ ಗಾರಾಂಗ್ವಾ Insurance ka harangwala unda nama.
1: FNR sponsor.